ಅವಚ್ಚ ಜಗತ್ ಮರದ ಮರದ ಜಚ್ಚರ ವಚ್ಚ ದಮ ತಿಚ್ಚರ ನಾಚ ತೈ ಕರೇಗ ಅಗ ಜಾಯೆ ಜ್ಞಾನಿ ಹೋಯ ಸೋಚ ತನ್ನ ಹೋಯೇ